ದಗ ದಗ ದಿನ ದಿನ ದಿನ ನಗ ನಗ ನಗ ತಿಟ್ಟಕ ದಾನ ದಾನ ದಾನ ದಿಗಿಟ ದಿಗಿಟ ದಗಿನ ದಾನ ದಾಕ್ರ ದಾನ ದಿಗಿತ ಟಗದ ದಿ ದಿ ದಿ ದಾನ ದಾನ ಗೆಂತ ದಾನ ದಾನ ದಾನ ಗೆಂತ ದಾನ ದಾನ ದಾನ ಗೆಂತ ದಾನ ಅದಿನ ವನೀತ ಅಭಿನಯ ರಾಜ ಗೋಕುಲ ಬಾಲ ಕೋಟಿ ಪ್ರಕಾಶ ವಿರಗ ನರಗ ಶ್ರೀ ರಕ್ಷಕ ಮಾಲ ಎತ್ತನೆ ಮುರಿ ನಾನೇ ಕಿಚ್ಚಾವೆ ಇತ್ತವಣಯ್ಯನೆ ಆಕೊಳ್ವಾಯ ಸೂಡಿಯ ವಾಡಲೆ ಸೂಡಿಯ ವಾಕಳ ವಾಡಿಯ ಸಿಂಧೆ ಕುರುಂಬತ್ತ ಪೂದಗಿಯಾಗ ಪಣಿತ್ತಿಡುವಾಯ ಪಾವೈ ವಿರಗಂ ಪರಿಗಿಡುವಾಯ ಆಯರ್ ದಮ್ಮಾಯ ನೀವ ಆಯರ್ ದಮ್ಮಾಯ ನೀವ